ಎನ್ನುತ್ ಚಿತ್ರಪಟ ವಿಸಿಹಾಯಕಟ ಅಧ್ಯಕ್ಷನೆನುತ್ ಚಿತ್ರಪಟ ದಹಾಯಕಟ ಸ್ಥಿರ ರಚನೆಯನ್ನುತ್ ಸಂಬಂಧನ ಎತುಮಾಗಿ ರಂಗಣೆ ದಕ್ಷಿಣ ಲಭುನೇ ಎಕ್ ಚಿತ್ರಪಟಿಗೆ ಪಮನಾಯ್ ಈ ಮಾ ಮುಲಿಮ ಒಬಟಕಿ ಎಕ್ದಾಸ್ ನವಸೆ ಹಠ ಹತೇ ದೀತ್ರ ಗತಕಲ ಎತುಮಾಮ ನಿಷ್ಪಾದನೆ ಕಲ ವಸಂತಿ ಚಿತ್ರಪಟೇನು ಎಕ್ದಾಸ್ ನವಸೆ ಅಸೂ ಇತ್ರ ಗತವು ಟಕ್ ಟಿಕ್ ಟುಕ್ ಚಿತ್ರಪಟೇಟ ಎಚ್ ಆರ್ ಜ್ಯೋತಿಪಾಲ ಗಾಯು ಗೀತೆಯಾಕ್ ಮೇ ಗೀತೆ ಸಂಗೀತೋತ್ಕರಿ ಸರತ್ ದಸನಾಯಕ ಈ ಪದರಚನೆಯ ಶ್ರೀ ನಿಹಾಲ್ ಜಯಸಿಂಗ್ ಅಗೇನ್.